ಆಕಾಶವಾಣಿ ಇಂಫಾಲ್ ನಿಂಗ್ಥೌ ಖೋಂಗ್ಜಮ್ ಸುನಿನ ಪಾವು ಪಾಜರಿ ಅಹಾನ್ಬದ ಮರುವೈಬ ಪಾವು ಕಾಂಗ್ಪೋಗು ಜಿಲ್ಲಾದ ಥೋಕಿಬ ಥೌದು ಅಮಗಿ ವಹೌದಗಿ ಫುರುಪ್ ಅನಿನ ಫಾಜಿಂದುನ ಥಮ್ಲುಬ ಮಿಯೋಯಿಸಿಂಗ್ ನಾಕಲ್ ಅನಿಮಕ್ನ ಥಾದೋಕ್ನಬ ಹೌರೆ ಮಾಲಿಮ್ಗಿ ಕೈಥಿಯಲ್ದ ಲುಪಾ ಕೋಟಿ ಕುನ್ಮಾಥೊಯ್ ರೋಮ್ ಒಯ್ಗದಬ ದ್ರಕ್ಕ ಕೋನನ ಮಿಯೋಯ್ ಮಂಗಾ ಅಸಾಮ್ಗಿ ಕಾಮರೂಪ್ ಜಿಲ್ಲಾದಗಿ ಅಸಾಂ ಪೊಲೀಸ್ಗಿ ಸ್ಪೆಷಲ್ ಟಾಸ್ಕ್ ಫೋರ್ಸ್ನ ಫಾರೆ ಅಮಸೋಂಗ್ ಕೇರಳಂದ ಕಾಂಗ್ರೆಸ್ ಲೆಜಿಸ್ಲೇಟರ್ ಪಾರ್ಟಿಗಿ ಲುಚಿಂಗ್ಬ ವಿ ಡಿ ಸತೀಶನ್ ಸರ್ಕಾರ ಸೇಮನಬ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ದ ದಾವಿ ತೌಕ್ರೆ ಕಾಂಗ್ಪೋಗು ಜಿಲ್ಲಾದ ಥೋಕಿಬ ಥೌದೋಕ್ ಅಮಗಿ ವಹೌದಗಿ ಫುರುಪ್ ಅನಿನ ಫಾಜಿಂದುನ ಥಮ್ಲುಬ ಮಿಯೋಯಿಸಿಂಗ್ ನಾಕಲ್ ಅನಿಮಕ್ನ ಥಾದೋಕ್ನಬ ಹೌರೆ ಪೊಲೀಸ್ದಗಿ ಫಂಗ್ಬ ಪಾವುಗಿ ಮತ್ತುಂಗಿನ ಗರಾಂಗ್ ನುಂಗ್ಥಿಲ್ ನಗಾನ ಫಾಜಿಲ್ಲುವ ಕುಕ್ಕಿ ಮಿಯೋಯ್ ಅನಿ ಥಾದೋರಕರ ಮತ್ತುಂಗ್ ಅಸೆ ಅಯುಕ್ ಕುಕ್ಕಿ ತರಾಮರಿ ಅಮಗ ಥಾದೋರಕ್ರೆ ಅದುಗ ಕುಕ್ಕಿನ ಫಾಜಿಲ್ಲುವ ನಗಾಗಿ ಮಿಯೋಯ್ ತರಾಮರಿ ಶುಕ್ ಅಸೆ ಅಯುಕ್ ಥಾದೋರಕಿಬನಿ ಮಿಯೋಯ್ ತರಾಮರಿ ಅಸಿಗಿ ಮನುಂಗ್ದ ನುಪಿ ತರಾನಿಥೋಯ್ ಯಾವ್ರಿ ಥಾದೋರಕ್ಲಬ ಮಿಯೋಯ್ಸಿಂಗ್ ಅದು ಮರಿ ಲೈನಬ ಪೊಲೀಸ್ ಸ್ಟೇಷನ್ಸಿಂಗ್ದ ಸಿನರಕ್ಪನಿ ಹಾಯ್ದೆ ಮಣಿಪುರಗಿ ಜಿಲ್ಲಾ ಅನಿದ ಥೋನಿಂದಬ ಥೌದೌ ಥೋಕ್ರಬ ಮತ್ತುಂಗ್ದ ಸೆಕ್ಯೂರಿಟಿ ಫೋರ್ಸ್ನ ತೊಂಗಾ ತೊಂಗಾನ್ವ ಮಫಂಸಿಂಗ್ದ ಥೀಬ ಹುಂಬುಗಿ ಥಬಕ್ ಲೆಪ್ತನೆ ಚಥರಿ ಮಣಿಪುರ್ ಪೊಲೀಸ್ಗೆ ಪಾವ್ನ ಹಾಯ್ ಜೌಜಾಂಗ್ ತೇಗ್ ಅಮದಿ ನುಂಸಾಯ್ ಪಾರ್ಟ್ ಟು ಖುಲ್ದ ಥೋಕಿಬ ನೊಮೈ ಕಾಪ್ಸಿನಬಗಿ ಥೌದೋಕ್ತ ಮಿಚಮ ಅಮ ಲೈಕಿದಬ ಅಮದಿ ಅನಿ ಶೋಕಿಬ ಮತ್ತುಂಗ್ದ ಸೆಕ್ಯೂರಿಟಿ ಫೋರ್ಸ್ನ ಮಫಂ ಅಸಿಗೆ ಅಕೊಯ್ಬದ ಚೇನಬ ಮಿಯೋಯಿಸಿಂಗ್ ಫಾನಬಗಿದಮಕ್ ಥೀಬ ಹುಂಬುಗಿ ಥಬಕ್ ಚಥಕ್ರೆ ಹೌಜಿಕ್ ಪಾವ್ಬಗಿ ಒಯ್ನ